0: ವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ಸಾಧನಾ ಶರ್ಮಾ. ಇದಾನೀಂ ಮುಖ್ಯಾ ವಾರ್ತಾ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ ಯತ್ ಅಂತ್ಯೋದಯಸ್ಯ ಭಾವನೆಯಾ ಪ್ರೇರಿತಾಣಾಂ ನಿರ್ಧನ ಜನಾನಾಂ ಕಲ್ಯಾಣಂ ಏವ ಗತ ದ್ವಾದಶ ವರ್ಷೇಷು ಶಾಸನಸ್ಯ ನೀತಿ ನಿರ್ಮಾಣಸ್ಯ ಆಧಾರಃ. ಪಶ್ಚಿಮ ಬಂಗಾಳ ರಾಜ್ಯೆ ಆಯುಷ್ಮಾನ್ ಪ್ರಧಾನಮಂತ್ರಿ ಭಾರತ ಜನ ಆರೋಗ್ಯ ಯೋಜನಾ ಪ್ರವರ್ತಿಷ್ಯತೆ. ದಿಲ್ಲಿ ಉಚ್ಚ ನ್ಯಾಯಾಲಯೇನ ಸಿಬಿಎಸ್ಇ ಬೋರ್ಡ್ ಇತ್ಯಸ್ಯ ದ್ವಾದಶ ಕಕ್ಷಾಯಾಃ ಉತ್ತರ ಪುಸ್ತಿಕಾನಾಂ ಆಂಕಿಕ ಮೂಲ್ಯಾಂಕನ ಪ್ರಣಾಳಿ ವಿಷಯೆ ಅನಿಯಮಿತತಾ ಸಂದರ್ಭೇ ಕೇಂದ್ರ ಸರ್ವಕಾರಾಯ ತಥಾ ಸಿಬಿಎಸ್ಇ ಬೋರ್ಡ್ ಇತ್ಯಸ್ಮೈ ಸೂಚನಾ ಪತ್ರಂ ಪ್ರದತ್ತಂ. ಭಾರತೇನ ಪಶ್ಚಿಮ ಏಷ್ಯಾ ಕ್ಷೇತ್ರೆ ಪುನಃ ಪ್ರವೃತ್ತಾನಾಂ ಆಕ್ರಮಣಾನಾಂ ವಿಷಯೆ ಗಭೀರಾ ಚಿಂತಾ ಪ್ರಕಟಿತಾ. ಆಕಾಶವಾಣಿ ಸೇವಾಯಾಃ ನವತಿ ವರ್ಷ ಪ್ರಪೂರಣಂ. ಅಪಿ ಚ ಕ್ರಿಕೆಟ್ ಕ್ರೀಡಾಯಾಂ ಭಾರತದಲಂ ಅಫ್ಘಾನಿಸ್ತಾನದಲಂ ಏಕೇನ ವಾರೇಣೈವ ತ್ರಿಶತಾಧಿಕೈಃ ಧಾವನಾಂಕೈಃ ಪರಾಜಿತ್ಯ ಸ್ವಸ್ಯ ಬೃಹತ್ತಮಂ ಪಂಚದಿವಸೀಯ ವಿಜಯಂ ಅಭಿಲೇಖಿತವತ್. ಇದಾನೀಂ ವಾರ್ತಾ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅವದತ್ ಯತ್ ಅಂತ್ಯೋದಯಸ್ಯ ಭಾವನೆಯಾ ಪ್ರೇರಿತಾನಾಂ ದರಿದ್ರಜನಾನಾಂ ಕಲ್ಯಾಣಂ ಏವ ಗತ ದ್ವಾದಶ ವರ್ಷೇಷು ಶಾಸನಸ್ಯ ನೀತಿ ನಿರ್ಮಾಣಸ್ಯ ಆಧಾರಃ ಅಭವತ್. ತೇನ ಉಕ್ತಂ ಯತ್ ಅಸ್ಮಿನ್ ಕಾಲೆ ಭಾರತದೇಶಃ ಬಹೂನಿ ಪರಿವರ್ತನಾನಿ ಅನುಭೂತವತ್. ಯೇಷಾಂ ಕೇಂದ್ರೆ ನಿರ್ಧನಾಃ ವಂಚಿತಾಶ್ಚ ಜನಾಃ ಆಸನ್. ಪ್ರಧಾನಮಂತ್ರಿ ಅವದತ್ ಯತ್ ಜನಧನ ಯೋಜನಾ ಪ್ರತ್ಯಕ್ಷ ಲಾಭ ಹಸ್ತಾಂತರಣಂ ಸ್ವಚ್ಛ ಭಾರತ ಅಭಿಯಾನಂ ಪಿಎಂ ಆವಾಸ ಯೋಜನಾ ಜಲ ಜೀವನ ಮಿಷನ್ ಇತಿ ತಥಾ ಆಯುಷ್ಮಾನ್ ಭಾರತ ಯೋಜನಾ ಇತ್ಯಾದೀನಾಂ ಮುಖ್ಯೋದ್ದೇಶ್ಯಂ ಅಸ್ತಿ ಯತ್ ಜನಾನಾಂ ಕೃತೆ ಗೌರವಪೂರ್ಣಂ ಜೀವನಂ ಅವಸರಾಣಾಂ ಸುನಿಶ್ಚಯಂ ಕರ್ತುಂ ಅಪಿ ಆಸೀತ್. ನಿರ್ಧನ ಜನಾನಾಂ ಜೀವನಸ್ತರೆ ಸಸ್ಯ ಉನ್ನಯನೆ ಪ್ರೌದ್ಯೋಗಿಕ್ಯಾಃ ಅಪಿ ಮಹತ್ವಪೂರ್ಣ ಭೂಮಿಕಾ ಅಭವತ್.
1: पिछले 11 साल में देश में 25 करोड़ लोगों ने गरीबी को हराया है, गरीबी को परास्त किया है और गरीबी से बाहर निकल 25 करोड़ के रूप में आज देश के अंदर बहुत बड़ी भूमिका अदा कर रहा है. इस न्यू मिडिल क्लास की अपनी एस्पिरेशंस हैं, अपने सपने हैं.
0: अद्य आरभ्य ಪಶ್ಚಿಮ ಬಂಗಾಳ ರಾಜ್ಯೆ ಆಯುಷ್ಮಾನ್ ಪ್ರಧಾನಮಂತ್ರಿ ಭಾರತ ಜನ ಆರೋಗ್ಯ ಯೋಜನಾ ಪ್ರವರ್ತಿಷ್ಯತೆ. ಏತೇನ ಸಾ ಯೋಜನಾ ಸಂಪೂರ್ಣೇಪಿ ದೇಶೆ ಕಾರ್ಯಾನ್ವಿತ ಭವಿಷ್ಯತಿ. ಸ್ವಾಸ್ಥ್ಯ ಸೇವಾ ವಿಸ್ತಾರ ದಿಶಿ ಮಹತ್ವಪೂರ್ಣ ಪದಂ ಇದಂ. ರಾಜ್ಯ ಸರ್ವಕಾರ ಅದ್ಯ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾಯಾಃ ಕಾರ್ಯಾನ್ವಯನಾರ್ಥಂ ರಾಷ್ಟ್ರೀಯ ಸ್ವಾಸ್ಥ್ಯ ಪ್ರಾಧಿಕರಣೇನ ಸಹ ದಿಲ್ಲಿ ನಗರೆ ಸಂಧಿ ಪತ್ರೆ ಹಸ್ತಾಕ್ಷರಂ ಕರಿಷ್ಯತಿ. ಅಸ್ಮಿನ್ನವಸರೆ ಕೇಂದ್ರೀಯ ಸ್ವಾಸ್ಥ್ಯ ಮಂತ್ರಿ ಜೆಪಿ ನಡ್ಡಾ ತಥಾ ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಉಪಸ್ಥಿತೌ ಭವಿಷ್ಯತಃ. ದಿಲ್ಲಿ ಉಚ್ಚ ನ್ಯಾಯಾಲಯೇನ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಬೋರ್ಡ್ ಇತ್ಯಸ್ಯ ದ್ವಾದಶ ಕಕ್ಷಾಯಾಃ ಉತ್ತರ ಪುಸ್ತಿಕಾನಾಂ ಆಂಕಿಕ ಮೂಲ್ಯಾಂಕನ ಪ್ರಣಾಳಿ ವಿಷಯೆ ಜನಹಿತ ಯಾಚಿಕಾಯಾಂ ಕೇಂದ್ರ ಸರ್ವಕಾರಾಯ ತಥಾ ಸಿಬಿಎಸ್ಇ ಬೋರ್ಡ್ ಇತ್ಯಸ್ಮೈ ಸೂಚನಾ ಪತ್ರಂ ನಿರ್ಗತಂ. ನ್ಯಾಯಮೂರ್ತಿ ದ್ವಯಂ ನೀನಾ ಬನ್ಸಲ್ ಕೃಷ್ಣ ತಥಾ ಮಧು ಜೈನ್ ಮಹೋದಯಾಭ್ಯಾಂ ರಾಷ್ಟ್ರೀಯ ಭಾರತೀಯ ವಿದ್ಯಾರ್ಥಿ ಸಂಘಸ್ಯ ಯಾಚಿಕಾಯಾಃ ಆಧಾರೇಣ ಕೇಂದ್ರ ಸರ್ವಕಾರಾತ್ ಸಿಬಿಎಸ್ಇ ಬೋರ್ಡ್ ಇತ್ಯಸ್ಮಾತ್ ಚ ಉತ್ತರಂ ಯಾಚಿತಂ. ಯಾಚಿಕಾಯಾಂ ಆಂಕಿಕ ಮೂಲ್ಯಾಂಕನ ಪ್ರಣಾಳ್ಯಾಃ ನಿಷ್ಪಕ್ಷತಾ ಪಾರದರ್ಶಿತಾ ತಥಾ ವಿಶ್ವಸನೀಯತಾ ಏಷು ವಿಷಯೇಷು ಪ್ರಶ್ನಾಃ ಉತ್ಥಾಪಿತಾಃ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಂ ಇದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಂ ಏವ ಅಯಂ ಕಾರ್ಯಕ್ರಮಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ. ಅದ್ಯ ಅಪರಾಹ್ನೆ ನವದೆಹಲಿ ನಗರೆ ಭಾರತಸಭಾ ಅಭವತ್. ಅಸ್ಯಾಂ ಸಭಾಯಾಂ ವಿಪಕ್ಷಸ್ಯ ವಿಭಿನ್ನಾಃ ನೇತಾರಃ ಉಪಸ್ಥಿತಃ ಆಸನ್. ಅಸ್ಮಿನ್ ಕಾಂಗ್ರೆಸ್ ದಲಸ್ಯ ಅಧ್ಯಕ್ಷಃ ಮಲ್ಲಿಕಾರ್ಜುನ್ ಖಡ್ಗೆ, ಕಾಂಗ್ರೆಸ್ ಪಾರ್ಟಿ ಇತ್ಯಸ್ಯ ವರಿಷ್ಠ ನೇತಾ ರಾಹುಲ್ ಗಾಂಧಿ, ಸಮಾಜವಾದಿ ಪಾರ್ಟಿ ಇತಿ ದಲಸ್ಯ ಪ್ರಮುಖಃ ಅಖಿಲೇಶ್ ಯಾದವ, ತೃಣಮೂಲ್ ಕಾಂಗ್ರೆಸ್ ಪಾರ್ಟಿ ಇತ್ಯಸ್ಯ ಅಧ್ಯಕ್ಷಾ ಮಮತಾ ಬೆನರ್ಜಿ, ವರಿಷ್ಠ ನ್ಯಾಷನಲ್ ಕಾನ್ಫರೆನ್ಸ್ ನೇತಾ ಒಮರ್ ಅಬ್ದುಲ್ಲಾ, ಎನ್ಸಿಪಿ